ಪ್ರಾಣಿ ಪಶ್ಯದು ಸರ್ವಸದ್ಬುದ್ಧಿ ಮಾಪ್ನೋದು ಸರ್ವಸರ್ವತ್ರ ನಂದದು. ಸರ್ವದಣ್ ಮಂಡೆ ಸರ್ವಲೋಕ ಸಮೂಹ ಅಡಚಣಿ ತರುಣ್ ದಾವೋತ್, ಸರ್ವಲೋಕ ಸಮೂಹ ಕಲ್ಯಾಣಕಾರಿ ಗೋಷ್ಠಿ ಪಾಹೋತ್, ಸರ್ವಲೋಕ ಸಮೂಹ ಸದ್ಬುದ್ಧಿ ಪ್ರಾಪ್ತ ಕರೋ, ಸರ್ವಲೋಕ ಸಮೂಹ ಸಗಳಿ ಕಡ ಸುಖಾನ ನಂದೋತ್. श्रोते हो, आयुष्यामध्ये सगळे दिवस सारखे नसतात हे आपण जाणतात. अहो, राम जानकी लक्ष्मणाला जिथं वनवास भोगावा लागला तिथे आपण कोण? अर्थात दिनरात लाभताही सहवास राघवाचा वनवास हा सुखाचा.

ಪ್ರಣಮಾಮಿ ತನ್ಮಾಮವದು ತದ್ ವಕ್ತಾರಮವದು ಅವದು ಮಾಂ ಅವದು ವಕ್ತಾರಂ ಅವದು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಹೇ ಪ್ರಕಾಶರೂಪ ಪರಮಾತ್ಮನ್, ತೂ ಮಾಝ್ಯಾತ್ ಪ್ರಕಟ ಹೋಗುನ್, ಮಾಝಿ ವಾಣಿ ಮನಮಧ್ಯೆ ಪ್ರತಿಷ್ಠಿತ ಹೋಯಿಲ್ ಅಣಿ ಮಾಝ ಮನ್ ವಾಣಿ ಮಧ್ಯೆ ಪ್ರತಿಷ್ಠಿತ ಹೋಯಿಲ್ ಅಸ ಕರ್. ಮಾಝ ಮನ್ ಅಣಿ ವಾಣಿ ವೇದ ರಾಶಿಲಾ ಮಾಝ್ಯಾ ಜವಳ ಅಣತಿಲ್ ಅಸ ಕರ್. ಅಣಿ ಮೀ ಜೆ ಜೆ ಅಧ್ಯಯನ ಕರೀನ್ ತೆ ಮಾಝ್ಯಾ ಜವಳೂನ್ ಪರತ್ ಜಾಣಾರ ನಾಹಿ ಅಸ ಕರ್. ಮೀ ಜೆ ಜೆ ಅಧ್ಯಯನ ಕೇಲ ಆಹೆ ತಥಾ ಅಹೋರಾತ್ರ ಚಿಂತನ ಕರುನ್ ಮಾಝ ಆಚರಣ ಮಾಝೆ ವಿಚಾರ ಅಣಿ ಮಾಝೆ ಉಚ್ಚಾರ ಮೀ ತದ್ರೂಪ ಕರೀನ್. ಮೀ ನಿತ್ಯರ್ಹತ ಮಂಜೆ ಆಂತರಿಕ ಸತ್ಯ ಬೋಲೇನ್ ಸತ್ಯ ಬೋಲೇನ್ ತೇ ಬ್ರಹ್ಮ ಅಥವಾ ಮಾಝ ಬ್ರಹ್ಮಾರ್ಪಿತ ಸತ್ಯವ್ರತ ಮಾಝೆ ಆಚಾರ್ಯಂಸೆ ಅಣಿ ಅಮ ಗುರು ಶಿಷ್ಯಂತ ಸಂರಕ್ಷಣ ಕರೋ. ಶ್ರದೇ ಹೋ, ಸಾತ್ವಿಕ ಆಚಾರ ವಿಚಾರಾನ್ನಿ ಆತ್ಮಿಕ ಶಾಂತಿ ಲಾಭತೆ ಅಣಿ ಸೌಖ್ಯ ಲಹರಿನ್ನಿ ಜೀವನ ಮೊಹರ್ತ ತೆ ಅಸ.

ಪಿ ಸರಳ ತಿರಪಿ ತಲವ ತರಕಿದು ಸಹಮಂದಿ ಬೇಗತ್ತ ಬಾಡುವ ಆವಾಗ ತಡವ ಭರದ ಗೋಡವ ಉಸಾಮಂದಿ ಸಜಳ ಚಾಖಾಣಿ ವಾಣಿ ಬಾಪ.